wa koma to wo ye menia na wo na wo wala wo to wo buase atana urade wo to wo buase no wanana obenya ni mua asumtie e prebi